ಕಣಾಯ್ತಂಗ 101.6 ಮೆಗಾಹರ್ಟ್ಸ್ ಎಫ್ಎಂ ಉಜ್ಜಿಂತ. ಸ್ಟುಡಿಯೋ ಆಸಕ್ತಿನೋ ಗೆ ತಾಬು ಕಿನಿ ಸ್ಟುಡಿ ನಿಜರಾ ಖಗ ತಾಮೈ ತಂಗ ದಿಬರ್ನಿ ದಾಮಚಿನೈ ಅಂಗೈ ಮುಪ್ಲಿ ಸಾ ಹಾಕಿ ಹಜಾರವು ನರಕ ಜತನ ದಿಬರ್ ಕಾಹಾಮ್ ತೈ ಹೈನ ಹೈ ಸಾರಾಮುಚುಂಗ ನರಕನಿ ತಿನಿ ನಿಶಾಲ್ ಜತನಿ ಬಗೈನ ಕಾಹಾಮ್ ಲೈನಾನಿ ಅಂಥನ್ ಗಾಯ್ ಚೆನ್ ದಿಬರ್ನಿ ದಾಮನಿ ತಮೈ ಸತಿ ಥಾಮಚಿ ಜರಾ ನರಕ್ನಿ ಗಜಾರ ತಂಗ್ನೈ ಗಜರ ಸ್ಟುಡಿಯೋ ಆಸುಕ್ ಜಾ ಗಂಗಾರ್ ಜಿನತಾ ಖನಾಲೈ ತಂಗ ಖಾನೆ ರಜಾ ಮಗಾಂದ ನರಕ್ನಿ ಕಯಹರ್ ಜಾ ಖನಾ ತಕ್ ಜಾಕ್ ಮನಿ ರಜಾ ಮಂಗ್ ತೈ ಸತಿ ಥಾಮಚಿ ಚೆನ್ ಖನಾ ಲೈನೈ ಗೈ ನರಕ ಜತನ ರಜಾ ಮಂಗ್ ಖನಾ ನಮುಚುಂ ಕಾಂಕೈ ಎಸ್ ಎಮ್ ಎಸ್ ಖಾಯ್ ಹರ್ ಗೆ ಅಜರವ ಚೆನ್ ಹೈನ ಹೈ ಎಸ್ ಎಮ್ ಎಸ್ ಪರಿ ಲೈಪಿನ ಅಜರವ ಎಸ್ ಎಮ್ ಎಸ್ ಸಿ ಹರ್ ನೈಕಾ পরই পরই দেববর্মা আং পাগলা কামিনী মকল বাই ননো আং নুগুই দাসিকা সাইমালিয়া ওরচা মঙ্খানা নাহিনী গয় হরকা পিয়া সাবনী রচা পঙ্গলিয়া গাই সাইমালিয়া বরচা পঙ্গ বসাকা হাইফানো দাখু গুতমতে বুকু কুসানী রচা পংতাংসাতঙ্গ মকল বাই ননো আং নুগুই হিনী ওরচা পঙ্খা খালাই ওরচা মঙ্গন খানা নাহিনী গয় হরকনা গাই খানাই নাইদি নিনি খারাতক জাকমানি দা অংনো আবো সাইমালিয়া তামনি হিংকে সাবনী রচা পঙ্গাবো সিহলিয়ানি বাকি কিসা কনফিউজ টঙ্গি নমানো হিংকে তমুনো ওরচা পঙ্গিয়া কবুনি হিংকে তো নাগার সানজাও গাহাইপানো কাকলায় অরচা মুং নঙ্গানে হিনে হিংকে যত খাই তাই তাকে বুকুমারে কিজিং সং নরকি বাকিব ও খাই রচা মুং খাই তঙ্গি লগি রং দিই